0: ಸಂಗ ಪಾಂಡುರಂಗ
1: ಅಂತ ಪಾಂಡುರಂಗನಲ್ಲಿ ಮಹಾತ್ಮ ನೀ ಭಕ್ತಿ ಜಯಿಸಿದೆ ನಾ ಜೀವಿತಂ ತರಿಸಿದೆ ಇಂಕ ನಾಕ ಈ ರಾಜ್ಯವೂ ವದ್ದು ರಾಚರಿಕವೂ ವದ್ದು ನನ್ನ ಮೀ ಶಿಷ್ಯರುಗಾ ಸ್ವೀಕರಿಸಲಿ ಸ್ವಾಮಿ
2: ಮಹಾರಾಜ ಅಲ್ಲ.

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

ಸ್ಟೂಡಿಯೋ ಕ್ಲಾಕ್ ಟೈಮ್ 8:27 ಆ್ಯಂಡ್ ಯು ಆರ್ ಲಿಸ್ನಿಂಗ್ ಟು ಆಕಾಶವಾಣಿ ಎಫ್ ಎಮ್ ರೈನ್ಬೋ 101.9 ಮೆಗಾಹರ್ಟ್ಸ್ ಬೈ ಹಮಾರಾ ಹೈದರಾಬಾದ್ ಶೋ ವಿತ್ ಮೀ ಆರ್ಜೆ ರಾಣಾ ಪ್ರತಾಪ್. ಆ್ಯಂಡ್ ಮನಮ ಹೈದರಾಬಾದ್ರು 400 ಏಳು ಚರಿತ್ರೆ ಗಲ ಬಾದ್ಶಾಯಿ ಅಶೂರ್ ಖಾನ ಗುರಿಚಿ ಮಾತಾಡ್ತೀನಿ ಕದ. ಆ್ಯಂಡ್ ಈ ಸ್ಪೆಷಲ್ ಈ ಅಶೂರ್ ಖಾನ ಗುರಿಚಿ ಮಾತಾಡಂದ್ರೆ ಫಸ್ಟ್ ಮನ ಹೈದರಾಬಾದ್ ಗುರಿಚಿ ಮಾತಾಡ್ಕೋವಾಲಿ. ಬಿಕಾಸ್ ಈ ಅಶೂರ್ ಖಾನ ಮುಂದೆ ಹೈದರಾಬಾದ್ ನಗರಂ ಎಲ್ಲ ರೂಪದಿಕ್ಕುಂದು ಅನ್ನೋದು ಚೂಡಾಲನ್ನ ಮನಂ. ಅಪ್ಪಟ್ಲೋ ಗೋಲ್ಕೊಂಡನು ಕುತುಬ್ ಶಾಹಿ ರಾಜವಂಶಂ ಪಾಲಿಂಚೇದ್ ಕದ.

0: FM Rainbow 101.9, musically yours.
1: ವೆಲ್ಕಮ್ ಬ್ಯಾಕ್ ಸ್ಟುಡಿಯೋ ಕ್ಲಾಕ್ ಟೈಮ್ 9:36 ಆ್ಯಂಡ್ ಯು ಆರ್ ಲಿಸ್ನಿಂಗ್ ಟು ಆಕಾಶವಾಣಿ ಎಫ್ ಎಮ್ ರೈನ್ಬೋ 101.9 ಮೆಗಾಹರ್ಟ್ಸ್ ಬೈ ಈ ನಟಿ ಮಾ ಕಾರ್ಯಕ್ರಮ ವಿತ್ ಮೀ ಆರ್ ಜೆ ರಾಣಾ ಪ್ರತಾಪ್.

0: ರೇನ್ಬೋ
1: 101.9. ಜಾಗ್ತೆ ರಹೋ ಜಾಗ್ತೆ ರಹೋ,
2: ಸಿರ್ಫ ಜಾಗ್ತೆ ನಹೀ ಸಜಗ ರಹೋ,
1: ಸಿರ್ಫ ರಾತೋ ಮೇ ನಹೀ ಜಿಂದಗಿ ಕೆ ಹರ್ ಮೋಡ್ ಪರ್ ಸಜಗ ರಹನಾ ಹೈ,
2: ಅಫವಾಹೋ ಸೆ
1: ಧೋಕಾ ಧಡಿ ಸೆ
2: ಜಾಗರೂಕ ಹೋನಾ ಹೈ ಅಪ್ನೆ ಅಧಿಕಾರೋ ಕೆ ಪ್ರತಿ,
1: ಅಪ್ನೆ ಜಿಮ್ಮೇದಾರಿಯೋ ಕೆ ಪ್ರತಿ.
2: ಹರ್ ಸಹಿ ಫೈಸಲೆ ಕಿ ಶುರುವಾತ್ ಹೋತಿ ಹೈ ಜಾಗರೂಕತಾ ಸೆ, ಔರ್ ಜಾಗರೂಕತಾ ಕಿ ಶುರುವಾತ್ ಹೋತಿ ಹೈ ಸಜಗ ಭಾರತ ಸೆ.
1: ಸಜಗ ಭಾರತ,
2: ಜಾಗರೂಕ ಭಾರತ,
1: ಸಶಕ್ತ ಭಾರತ.
2: ಸುನಿಯೆ ಸಜಗ ಭಾರತ
1: ಹರ್ ಸೋಮವಾರ ಸುಬಹ 11 ಬಜೆ ಸಿರ್ಫ ಎಫ್ಎಂ ರೇನ್ಬೋ 101.9 ಪರ್. ಸಜಗ ಭಾರತ,
2: ಜಾಗರೂಕ ಬನಿಯೇ,
1: ಸಜಗ ರಹಿಯೇ.
3: ಸಾಥಿಯೋ, ಶುರು ಸೆ ಕಡಿಮೆ 11:59 ಔರ್ 17:18 ಹೋ ಚಲೇ ಹೇ ಔರ್ ಬಹುತ್ ಜಲ್ದ ಠೀಕ 12 ಬಜೆ ಆಪ್ಕೊ ಲೇ ಚಲೇಂಗೇ ಸಮಾಚಾರೋ ಕಿ ಔರ್ ಜೋ ಹಿಂದಿ ಮೇ ಸಮಾಚಾರ ಹೋಂಗೇ ಔರ್ ಉಸ್ಕೆ ಬಾದ್ ಮೇ 12:05 ಕೋ ನ್ಯೂಸ್ ಇನ್ ಇಂಗ್ಲಿಷ್ ಕಿ ಔರ್ ಪುನಃ ಆಪ್ಕೆ ಸಾಥ ಹಮ್ ಜುಡೇಂಗೇ 12:10 ಪರ್ ಆಪ್ಕೆ ಫೇವರೇಟ್ ಪ್ರೋಗ್ರಾಮ್ ಯಾದೋ ಕಿ ಬಾರಾತ್ ಕೆ ಸಾಥ. ಔರ್ ಆಜ್ ಯಾದೋ ಕಿ ಬಾರಾತ್ ಕಿಸ್ಕೆ ದ್ವಾರ ಜಾಯೇಗಿ ಯೇ ಮೇ ಆಪ್ಕೊ ಬತಾಉಂಗಿ, ಪರ್ ಅಭಿ ನಹೀ. ಯೆಸ್ ದೋಸ್ತೋ, ಥೋಡೆ ಸಿ ಜೊ ಹೇ ಇಂತಜಾರ ಕಿ ದರಖಾಸ್ತ ಹೈ ಆಪ್ಸೆ. ಔರ್ ಚಲಿಯೇ ಹಮ್ ಬಢ್ತೆ ಹೈ ಸಮಾಚಾರೋ ಕಿ ಔರ್ ಸ್ಟೇ ಟ್ಯೂನ್ಡ್.

0: ರೇನ್ಬೋ 101.9.
1: ಇರಾನಿ ಚಾಯ್,
2: ಬನ್ ಮಸ್ಕಾ,
1: ಹೈದರಾಬಾದಿ ಬಿರಿಯಾನಿ,
2: ಟಂಗ್ದಿ ಕಬಾಬ್,
1: ಕುರ್ಬಾನಿ ಕಾ ಮೀಠಾ,
2: ಶಹದೂದ್ ಮಲಾಯ್.
1: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
2: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
1: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರಿಪ್.
2: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
1: ಇಟ್ಸ್ ನಾಟ್ ಜಸ್ಟ್ ಫುಡ್,
2: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.

0: ಬತುಕಮ್ಮ ಪೂಲ ಸೋಯಗಮ್
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗು ಕದಲ ಮೇಳವಿಂಪು
1: ಪೇರಿನಿ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲ್ಲ ಅಂದಂ
0: ಸಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೂ
0: ಪ್ರತಿ ಕದನು
1: ಪ್ರತಿ ಗಾದನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: మీకు అందిస్తుంది తెలంగాణం ప్రతిరోజు రాత్రి 8 గంటలకు ఎఫ్ఎం రెయిన్బోలో

ಗುಡ್ ಈವ್ನಿಂಗ್ ವಾನ್ಸ್ ಅಗೇನ್ ಆಲ್ ದಿ ಲಿಸ್ನರ್ಸ್, ಯು ಆರ್ ಟ್ಯೂನ್ ಟು ಆಕಾಶವಾಣಿ ಹೈದರಾಬಾದ್ ಎಫ್ ಎಂ ರೇನ್ಬೋ 101.9. ವೆಲ್ಕಮ್ ಟು ಮೈಂಡ್ಫುಲ್ನೆಸ್ ವಿತ್ ಯೋರ್ ಜಾಗ್ ಡಾಕ್ಟರ್ ದೀಪಾ ನಿಧಾನ್ ಕವಿ. ವೆಲ್ ಫ್ರೆಂಡ್ಸ್, ಇಪ್ಪುಡುನ್ನ ಈ ಒಡಿದೊಡುಕುಲ ಜೀವಿತಂಲೋ

ಯೋ ತಹ ನಾಗನ ತೈಯ ಕೋಪಕ ಇಂದ ಚಡೋ ಗಜ ಊಪದ ಗೋಪಿ ಕರ್ತ ಸಬ ಹಾ ಹಾ ದೈಯ ತಾಯ ಉಠಾಯಲಿ ಯೋ ಗಿರ ನಕ ಪದ ಬನ್ಸಿ ಬಜಾವತ ಧೇನು ಚನಯ್ಯ ಜಗ್ಗೆ ಮೋಹನ ಮನ ಮೇ ಮಾಯೆ ನಿತ್ಯ ಕರ್ತ ರಾಧಾ ರಾಧಾ ರಾಧಾ ರಾಧಾ ರಾಧಾ ರಾಧಾ ರಾಧಾ ರಾಧಾ